0: ಐ ಎನ್ ಇಇಟಿ ಪರೀಕ್ಷಾಯಾ ಪ್ರಶ್ನಪತ್ರಂ ಅಕೃಣೋದಿತಿ ಅನ್ವೇಷಣ ಸಂಸ್ಥಾ ಶಂಕಯಂತಿ. ಏಕೋನವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಪುಲ್ವಾಮಾ ಆತಂಕವಾದ ಆಕ್ರಮಣಸ್ಯ ಸೂತ್ರಧಾರತ್ವೇನ ವಿಶ್ವಸಿತಃ ಹಮ್ಜಾ ಬುರ್ಹಾನ್ ನಾಮಕಃ ಆತತಾಯಿ ಪಾಕಿಸ್ತಾನ ಅಧಿಕೃತ ಕಾಶ್ಮೀರಿ ಅಜ್ಞಾತ ಭುಷುಂಡಿಧಾರಿಭಿಃ ನರಕಂ ಪ್ರತಿ ಪ್ರಯಾತಿತಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಶ್ವಃ ಉತ್ತರ ಪ್ರದೇಶ ಮಧ್ಯಪ್ರದೇಶ ವಿದರ್ಭ ಪ್ರದೇಶ ಚ ಉಷ್ಣತರಂಗ ತೀವ್ರತರ ಉಷ್ಣತರಂಗಸ್ಯ ಸ್ಥಿತಿಃ ಭವಿಷ್ಯತಿ ಮತ್ವಾ ರಕ್ತಸೂಚನಾ ಘೋಷಿತ. ದಿಲ್ಲಿ ಹರಿಯಾಣ ಚಂಡೀಗಢ ತಟೀಯ ಆಂಧ್ರಪ್ರದೇಶ ಅಪಿ ಏತಾದೃಶಿ ಸ್ಥಿತಿಃ ಭವಿತುಮರ್ಹತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಚಕ್ರೆ ಗುಜರಾತ್ ಟೈಟನ್ಸ್ ಇತಿ ದಲೇನ ಗತರಾತ್ರೋ ಅಹಮದಾಬಾದ್ ನಗರಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಏಕೋನವತಿಃ ಧಾವನಾಂಕೈಃ ಪರಾಜಿತಂ. ಗುಜರಾತ್ ಟೈಟನ್ಸ್ ಇತ್ಯನೇನ ಸ್ಥಾಪಿತಸ್ಯ ತ್ರಿಂಶದಧಿಕ ದ್ವಿಶತ ಧಾವನಾಂಕಾನಾಂ ಲಕ್ಷ್ಯಸ್ಯ ಅನುಸರಣಂ ಕುರುವತ್. ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ ಪ್ರಾಯಃ ಮಧ್ಯ ಚತುರ್ದಶ ಕಂದುಕ ಕ್ಷೇಪಣ ಚಕ್ರೇಷು ಚತ್ವಾರಿಂಶದಧಿಕೈಕಶತಂ ಧಾವನಾಂಕಾನ್ಯೇವ ವಿರಚಯತ್ ಇತಿ ವಾರ್ತಾಃ.
1: मीडियम वेव 205.76 मीटर अर्थात 1458 किलोहर्ट्ज एवं एफएम 100.1 मेगाहर्ट्ज पर ये आकाशवाणी का भागलपुर केंद्र है. 7 बज चुके हैं, आइए आनंद ले मॉर्निंग इन्फॉर्मेशन प्रोग्राम गुड मॉर्निंग विक्रमशिला का.